ಆಕಾಶವಾಣಿ ಇಂಫಾಲ್ ಹೌಜಿ ಪುಂಫಮ ಅಸಿದ ಸಂದೋಕ್ಚರಿ ಲೈಬಾಕ್ನಿಂಗ್ ಬೈಸೈಸಿಂಗ್ ಮಥಂಗ್ ಮಥಂಗ್ ಓಯ್ನ ಖುದೊಲ್ಗೆ ಅಹಾನ್ಬ ಓಯ್ನ ಬ್ರೊಜೆಂಡ್ರೊ ವಹೆಂಗ್ಜಾಗಿ ಮಯೆಕ್ತ ನೊಂಗ್ಮೈಥೆಮ್ ಸೋಲೆಂಡ್ರೊನ ಸಕ್ಪ ಹೋ ಇಮಾ ನುಂಗ್ಸಿಬಿ ಇಮಾ ಕರಿಗಿ ಕಪ್ಲಿ ಅಸುಮ್ನ ಸೆಯೋಬ ಇಸೆಯಸಿ ತಾಮಿನಸೆ

ಆಕಾಶವಾಣಿ ಇಂಫಾಲ್ ಹೌಸಿಂಗ್ ಮಣಿಪುರಿದ ಪಾವ್ ತಾಬಿರಸಿ. ಆಕಾಶವಾಣಿ ಇಂಫಾಲ್ ನಿಂಗ್ಥೋ ಖೋಂಗ್ಜಮ್ ಸುನಿನ ಪಾವ್ ಪಾಜರಿ. ತರಾನಿಪಾನ್ ಸುಬ ಬ್ರಿಕ್ಸ್ ಮಿಫಮ್ ನೈ ದೆಹಲಿಗೆ ಭಾರತ್ ಮಾನಪಂದ ಹೋಕ್ರೆ. ಭಾರತನ ಯುಂಬು ಅಜುನ ನುಮಿನ್ ಇನಿ ಚುಮ್ನ ಚಾಥಗದವ ಮಿಫಮ್ ಅಸಿದ ತೊಂಗಾನ್ ತೊಂಗಾಮ್ನ ಬ್ರಿಕ್ಸ್ ಲೇಬಾಕ್ಸಿಂಗ್ ಲುಚಿಂಗ್ಬಸಿಂಗ್ ಸರು ಯಾರಿ ಅವಾಂಗ್ ಥಾಕಿ ಲುಚಿಂಗ್ಬಸಿಂಗ್ ಮಿಫಮ್ ಅಸಿದ ಮರುವೈನ ಗ್ಲೋಬಲ್ ಗವರ್ನಾನ್ಸ್, ಮಲ್ಟಿ ಲೇಟರಲಿಸಮ್, ಟೆಕ್ನಾಲಜಿ ಆ್ಯಂಡ್ ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್, ಫುಡ್ ಅಂಡ್ ಎನರ್ಜಿ ಸೆಕ್ಯೂರಿಟಿ, ಹೆಲ್ತ್ ಕೇರ್, ಡಿಸಾಸ್ಟರ್ ರೆಸಿಲಿಯನ್ಸ್ ಅಮಸುಂಗ್ ಕ್ರಿಟಿಕಲ್ ಸಪ್ಲೈ ಚೇನ್ಗೆ ಲಂದ ಖನಗನೆ. ಪ್ರಧಾನ ಮಂತ್ರಿ ನರೇಂದ್ರ ಮೋದಿಗ ಯುಥೋಪಿಯಾಗಿ ಪ್ರಧಾನ ಮಂತ್ರಿ ಡಾಕ್ಟರ್ ಅಬಿ ಅಹಮದ್ ಅಲಿಗ ಉನದುನ ಲೇಬಾಕ್ ಅನಿಗೆ ವಾಪಂಸಿಂಗ್ ಖನಖರೆ. ಬ್ರಿಕ್ಸ್ ಮಿಫಮ್ ಯಾವ ಲಾಕ್ಪದ ಲುಚಿಂಗ್ಬ ಅಸಿಗ ಶ್ರೀ ಮೋದಿಗ ಅಖನನ ಉನಖಿಬನಿ. ಲುಚಿಂಗ್ಬ ಅನಿನ ಲೇಬಾಕ್ ಅನಿಗೆ ಒಯ್ಬ ತೊಂಗಾನ್ ತೊಂಗಾನ್ಬ ಲಂಸಿಂಗ್ ಸೆಲ್ ಥುಮ್ ಉಂಗಾಕ್ ಸೆಲ್ ಕೆಪಾಸಿಟಿ ಬಿಲ್ಡಿಂಗ್ನ ಚಿಂಗ್ಬದ ಅಹೆನ್ಬ ತೆಂಗ್ಬಾಂಗ್ ಪಿನ್ನನಬ ವಾಪಂಸಿಂಗ್ ಖನಖರೆ. ಇಂಡಿಯನ್ ಸೊಸೈಟಿ ಆಫ್ ಕ್ವಾಸಕಿ ಡಿಸೀಸ್ ಕಿ ಮಾಪಲ್ ಸುಬ ಜಾತಿಗೆ ಮಿಫಮ್ ಅಸಿ ಇಂಫಾಲ್ಗೆ ಕ್ಲಾಸಿಕ್ ಗ್ರಾಂಡಿಯದ ಹೌಕ್ರೆ. ನುಮಿನಿ ಚಥಗದಬ ಮಿಫಮ್ ಅಸಿಗೆ ನುಂಗೇವ ವಾರೋಲ್ದಿ ಅಡ್ವಾನ್ಸಿಂಗ್ ಫ್ರಂಟಿಯರ್ಸ್ ಇನ್ ಕ್ವಾಸಕಿ ಡಿಸೀಸ್ ಪಾತ್ವೇಸ್ ಟು ಪ್ರೆಸಿಸೈಸ್ ಥೆರಾಪಿ ಹೈಬಸಿನಿ. ಮಿಫಮ್ ಅಸಿದ ನೌರಿಂಗೈದ ಲೈನ ಅಸಿ ಖಂಗ್ದೋಕ್ತುನ ಲಾಯಿಂಗ್ ಚಥದುನ ಕುಯ್ನ ಸಾಂಗ್ನ ನಾದನಬ ಅಮದಿ ಅತೋಪ ಲೈನಾಸಿಂಗ್ದಗಿ ಗಾಕ್ತೋಕ್ನಬ ವಾಫಂಸಿಂಗ್ದ ಅಖನ್ನಬ ಬಿಡಿಯಿಂಗ್ ಥಮ್ಗನಿ. ಮಿಫಮ್ ಅಸಿದ ಲೈನಾ ಅಸಿಗೆ ಮತಾಂಗ್ದ ಖಂಗ್ ಹೈರಬ ಡಾಕ್ಟರ್ಸಿಂಗ್ನ ಮಕೋಯ್ ಮಕೋಯ್ಗೆ ವಾರೋಲ್ಸಿಂಗ್ ಥಮ್ಗನೆ. ಹೌಜಿಕೆ ಮಣಿಪುರಿ ಖೋರಿರೋಲ್ ಮನುಂಗ್ ಅಮಸುಂಗ್ ಮಪಾಲ್ ಹೈಬಸಿದ ನುಮಿತ್ ನಿನಿಗೆ ಒಯ್ಬ ಸೆಮಿನಾರ್ ಅಮ ಗಸಿದಗಿ ಇಂಫಾಲ್ಗೆ ಲಂಫೆಲ್ ಪಾತ ಹೋಕ್ರೆ. ಲೈಕೋಲ್ ಲೈಮರೋಲ್ ಖೋರ್ಜೈಕೋಲ್ನ ಚಿನ್ಬ ಸೆಮಿನಾರ್ ಅಸಿದ ಮಣಿಪುರಿ ಲೋಲ್ಗೆ ಲಂದ ಖಂಗ್ ಹೈರಬ ಮಿಯೋಯ್ ಕಯಾನ ವಾಂಗಾಂಗ್ಲಿ. ಗಸಿ ಅವಬ ನುಮಿತ ಮಿಯೋಯ್ ಮಂಗಾನ ತೊಂಗಾನ್ ತೊಂಗಾನ್ ಬಚೆ ಪಾಥೋಕ್ಲಿ. ಹಯಿಂಗ್ ಎನಿ ಚೆನ್ಮ ನುಮಿತ ಅನಿ ಸೆಸನ್ ಲೈಗನಿ. ಸೆಸನ್ ಅನಿ ಅಸಿ ಲೋಯರ್ಬ ಮತುಂಗ್ದ ಸೆಮಿನಾರ್ ಅಸಿ ಲೋಶಿನ್ಬಗಿ ಥೌರಮ್ದ ಮಪಾ ಲೇಬಾಕ್ದಗಿ ಲಾಕ್ಪ ಸರ್ಟಿಫಿಕೇಟ್ ಚಿಂಗ್ದೈ ಸಂದಿಕ್ ಸರ್ಟಿಫಿಕೇಟ್ ಎಂಥೋಕ್ಪ ಅಮಸುಂಗ್ ಸೈರೆಂಗ್ ಥೀಬನ ಚಿಂಗ್ಬ ಪಾಂಥೋಕನಿ. ಖಬೈಸುಗಿ ಸ್ಪೆಷಲ್ ಸಿಡಿಯೋ ಯೂನಿಟ್ನ ಪ್ರಿಪಾಕಿ ಮಿಯೋಯ್ ಅಮ ಫಾರೆ. ಮಿಯೋಯ್ ಅಸಿ ಇಂಫಾಲ್ ವೆಸ್ಟ್ ಜಿಲ್ಲಾಗಿ ಅವಾಂಗ್ವಾಬಗಾಯ್ ಮನಿಂಗ್ ಲೇಕಾಯ್ದ ಲೈಬ ಮಸಾಗಿ ಯುಮ್ದಗಿ ಫಾಬನೆ ಹೈರಿ. ಮಿಯೋಯ್ ಅಸಿ ಲುಪ್ ಅಸಿಗೆ ಕುಸು ಕುಲಾಯ್ ಪುಟೋಕ್ ಪುಸಿನ್ ತೌಬದ ಚೆನ್ನಬನಿ ಹೈರಿ. ಮರ್ಫು ತರುಕ್ ಸುಬ ಸಿ ಆರ್ ಪಿ ಎಫ್ ಬಟಾಲಿಯನ್ನ ಗಸಿ ನೋನಿಯ ಜಿಲ್ಲಾಗಿ ಪಿಂಜಾಂಗ್ದ ಕಿಲೋಮೀಟರ್ ತರಾಗಿ ಮರಾಥೋನ್ ಅಮ ಪಾಂಥೋಕ್ರೆ. ಮರಾಥೋನ್ ಅಸಿ ಮಣಿಪುರ್ ಮಸುಂಗ್ ನಾಗಾಲ್ಯಾಂಡ್ ಸೆಕ್ಟರ್ಗೆ ಸಿ ಆರ್ ಪಿ ಎಫ್ಗೆ ಐ ಜಿಗೆ ಮಿಟಿಂಗ್ ಮಖಾದ ಪಾಂಥೋಕಿಬನಿ. ಮರಾಥೋನ್ ಅಸಿದ ಮಕೋಕ್ ಮತಂಗ್ ತಾರವ ಮಿಯೋಯ್ ಅಹುಮ್ದ ಸೇಲ್ಗೆ ಮನಾ ಪೀದುನ ಪುಂಗ್ನಿಂಗ್ ಥಗೋತ್ಕ್ರೆ. ಮರಾಥೋನ್ ಅಸಿದ ತೊಂಗಾನ್ ತೊಂಗಾನ್ಬ ಸಹಿ ಕಾನೂಕಿ ನಹಾ ಚಾಮ ತರಾನ ಸರು ಯಾಕೆ. ಮರಾಥೋನ್ ಅಸಿ ಸ್ಪೋರ್ಟ್ಸ್ ಫಾರ್ ಪೀಸ್ ಅಂಡ್ ಡಿವಲಪ್ಮೆಂಟ್ ಅಕ್ರಾಸ್ ದ ನೇಷನ್ ಸ್ಪಾಂಡಾನ್ಗೆ ಮಖಾದ ಖೇಲೋ ಇಂಡಿಯಾಗೆ ಸರುಗಮ ಒಯ್ನ ನಹಾಸಿಂಗ್ಬು ನಿಸಾದಗಿ ಲಾಬ್ನ ಥಮ್ನಬ ಅಮದಿ ತಂಗ್ದು ಲೈತಾಬ ಲಂದಮ್ ಅಮ ಒಹೆನ್ನಬ ಪಾಂದಮ್ದ ಪಾಂಥೋಕ್ಪನಿ. ವಿಕ್ಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ವಿ ವಿ ಜಿ ರಾಮ್ಜಿ ಉಖ್ರೂಲ್ ಜಿಲ್ಲಾದ ಮಾಯ ಪಾಂಗ್ನ ಪಾಯ್ಕಲ್ಲೆ. ಅಕೋಗಿ ಉಖ್ರೂಲ್ ಪೌಮಿನ ಹಾಯ್ ಮಿಯೋಯ್ ಲಿಸಿಂಗ್ ಕುಂಟ್ರಾಹೊಂದೊಯ್ ಹೆನ್ಬದ ಜಾಬ್ ಕಾರ್ಡ್ ಫಂಗಂದುನ ಜಿಲ್ಲಾ ಅಸಿದ ಸ್ಕೀಮ್ ಅಸಿದ ಮಿಯೋಯ್ ಕಯಾದ ಕುದೊಂಚಾಬ ಫಂಗಲಿ. ಮಹೈ ಮರೋಂಗ್ ಲೋಕ್ಪಗಿ ಕುಮೈ ನಮ್ಥಾನ್ ಗಾಯ್ ನೋನಿಯ ಜಿಲ್ಲಾದ ಧರ್ಮಗಿ ಚಟ್ನಬಿ ಅಮಸುಂಗ್ ಹರಾವು ತಯಾಂಬಗ ಲೋಯ್ನನ ಗಸಿ ಪಾಂಥೋಕ್ಲಿ. ಫೌ ಮನಾಮಸಿಂಗ್ ಉಹೈ ಯಾವ್ನ ಮಹೈ ಮರೋಂಗ್ ಅಹಾನ್ಬ ಲೋಕ್ಪಗ ಮರಿ ಲೈನ ಪಾಂಥೋಕ್ಪ ಕುಮೈ ಅಸಿದ ಮಪ್ಪುಗಿ ಮಫಮ್ದ ಥೌನಿಜಬ ಯಾವ್ನ ಲೈಶೋಲ್ ಇಸೈ ಸಕ್ಪನಸಿಂಗ್ಬ ಪಾಂಥೋಕ್ಲಿ. ಮಹೈ ಮರೋಂಗ್ ಮರಾಂಗ್ ಕಾಯ್ನ ಪಿಬಿನಬಗಿದಮಕ್ ಈಶ್ವರ ಖುರುಂಜಬ ಅಮಸುಂಗ್ ಜಗೋಯ್ ಇಸೈ ಪಾಂಥೋಕ್ಪನ ಕುಮೈ ಅಸಿಗೆ ಮಪ್ಪುಂಗ್ ಒಯ್ಬ ಸಕ್ತಮ್ ಒಯ್ರಿ. ಇಂಡಿಯಾ ಮೆಟ್ರೋಲಜಿಕಲ್ ಡಿಪಾರ್ಟ್ಮೆಂಟ್ ಇಂಫಾಲ್ ಸೆಂಟರ್ನ ಹೈರಿ ರಾಜ್ಯ ಅಸಿಗೆ ಸಿಂಗ್ ಅಮಸುಂಗ್ ತಂಪಾಕಿ ಜಿಲ್ಲಾ ಪೂರ್ಣಮಕ್ತ ಗಸಿ ಅಖಾಕ್ ಅರಾವ್ ಯಾವ್ನ ನೋಂಗ್ಸೂರಬ ಯಾಯ್ ಹೈರಿಬ ಫಿಬಮ್ ಅಸಿ ಥಾ ಅಸಿಗೆ ತರ ಮರಿ ಫಾವುಬ ಮಾಯೋಕ್ನರಬ ಯಾಯ್. ಬಿಹಾರ್ ಇಸಿಂಗ್ ಇಚಾವುಗೆ ಫಿಬಮ್ ತಮ್ನ ತಮ್ನ ಫಗಲಕ್ಲಿ. ರಾಜ್ಯ ಅಸಿಗೆ ಜಿಲ್ಲಾ ತರಾಮರಿಗೆ ಖುಂಗಂಗ್ ಲಿಸಿಂಗ್ ಅನಿ ಹೇನ ಇಚಾವು ಅಸಿಗೆ ಅವಾಬ ಮಾಯೋಕ್ನಕಿಬನಿ. ಅಡ್ಮಿನಿಸ್ಟ್ರೇಷನ್ನ ಇಚಾವುಗೆ ಫಿಬಮ್ ಕುಮ್ನ ಯೆಂಗ್ಸಿನ್ಬಗ ಲೋಯ್ನನ ಮಿ ಕನ್ಬ ಅಮಸುಂಗ್ ಥಾಂಗ್ದೋಕ್ಪಗೆ ಥಬಕ್ ಲೇಪ್ತನ ಚಥರಿ. ಮರುವೆಬ ತುರೇಲ್ಸಿಂಗ್ ಗಂಗಾ ಶೋನ್ ಬಾಗ್ಮತಿ ಘಾಗ್ರಾ ಅಮಸುಂಗ್ ಪುನ್ಪುನ್ಗೆ ಇಸಿಂಗ್ ಇಮಾಯ್ ತಮ್ನ ತಮ್ನ ಹಂತರಕ್ಲಿ. ಅದುಮೊಯ್ನಮಗ್ ಗಂಗಾ ಅಮಸುಂಗ್ ಪುನ್ಪುನ್ ತುರೇಲ್ಗೆ ಇಮಾಯ್ದಿ ಮಫಮ್ ಖರದ ಕುದೊಂಗ್ ಥುನಿಂಗಾಯ್ ಒಯ್ಬ ಥಾಕಿ ಮಥಕ್ದ ಚೇಲಿ. ಅಮರೋಮ್ದ ಉತ್ತರ ಪ್ರದೇಶ ಇಸಿಂಗ್ ಇಚಾವುಗೆ ಫಿಬಮ್ ಲೂನ ಲೈರಿ. ರಾಜ್ಯ ಅಸಿಗೆ ಜಿಲ್ಲಾ ಕುನ್ಮಂಗಾರೋಮ್ದ ಇಚಾವುಗೆ ಅವಾಬ ಮಾಯೋಕ್ನರಿ. ಮಿಯೋಯ್ ಲಿಸಿಂಗ್ ಕುನ್ಮಾಥೋಯ್ ರೋಮ್ ಸಾಫಗದವ ಮಫಮ್ಸಿಂಗ್ದ ಥಾಂಗ್ದೋಕ್ರೆ.
ꯍꯛꯁꯦꯜ ꯕꯤꯚꯥꯒꯅ ꯇꯣꯉꯥꯟ ꯇꯣꯉꯥꯟꯕ ꯃꯦꯗꯤꯀꯦꯜ ꯇꯤꯝ 1,145 ꯁꯦꯝꯗꯨꯅ ꯏꯆꯥꯎꯒꯤ ꯑꯋꯥꯕ ꯃꯥꯌꯣꯛꯅꯔꯤꯕ ꯃꯐꯝꯁꯤꯡꯗ ꯆꯠꯇꯨꯅ ꯇꯦꯡꯕꯥꯡꯂꯤ꯫ ꯃꯦ ꯗꯤꯄꯥꯔꯠꯃꯦꯟꯅ ꯔꯥꯏꯖ ꯑꯁꯤꯒꯤ ꯅꯣꯡꯄꯣꯛ ꯑꯃꯁꯨꯡ ꯅꯣꯡꯆꯨꯞ ꯊꯪꯕ ꯃꯐꯝꯁꯤꯡꯗ ꯂꯥꯛꯂꯤꯕ ꯅꯨꯃꯤꯠ 5ꯅꯤ ꯐꯥꯎꯕ ꯑꯀꯥꯛ ꯑꯔꯥꯎ ꯌꯥꯎꯅ ꯑꯀꯟꯕ ꯅꯣꯡ ꯆꯨꯔꯕ ꯌꯥꯏ ꯍꯥꯏꯔꯤ ꯄꯥꯎ ꯂꯣꯏꯖꯔꯦ꯫

ಮರುಪ್ ಸಿಂಗ್ ಖಂಬನ್ ಬಹಾಯ್ ಬಸಿಸು ನುಕ್ಷಿರು ಬಗಿ ಮಚ್ಚತ್ ನತ್ತಬ್ರಾನೆ ಅದುಬು ಅತೋಪ ಲಮ್ಲಾನ್ಬಿ ಕನಾಗ ನೊಕ್ಮಿನ್ ನರಸು ಲಂಗ್ಮಿನ್ ನರಸು ಅಸೆಂಗ್ಬ ಥಮೋಯ್ದಿ ಐ ಖಕ್ತಗಿ ಒಯ್ಜಗೆ ಹಾಯ್ನ ಕರಿಗಿ ಖಲ್ಲಂ ಲೋಯ್ ನುಜಾ ಒಯ್ಬಿನಾ ಖುದೋಲ್ಗಿ ಅರೋಯ್ಬ ಒಯ್ನ ಲೌಬಿರಸಿ ಮಾಧುರಿ ಗಾಸೆ ಪಂನ ಸತ್ಪ ದಿನ ಒಯ್ನಾಮ್ನ ಸೈರೆಂಗ್ಬ ಅಮದಿ ಮಸಾಮಗ್ನ ಸೈರಾಂಗ್ಬ ಇಸೈ.

0: 다 오르노 밤사사 루밤사 누파도 누파는 또 무슨 한다 좀 계속 좀 해고 아드나 아두금바 시 야랭케 또 그러나 또 그다니 가르고 또 그러게 자다 90가 5티 좀 마시리 악 부세라가 좀 던디 팡안바 막할게 케이스네 마시 야랭케 또 그러나 바이 거 하나 비가다네 아두나 빅팀 너 오이라가나 앙앙 세이트라이 빵이 막하 유칭기 만웅 하이다레 빅팀 오이다르가디 빅팀 시나 마나 셀 차리 바피롤도 크라임도 커밋 또 보면 담다 셰키사기 바피롤도 수독해야데 이루지 쪽해야데 아두가 mana police ta masana report to busiai maam pa ta tho maam pa report to busiai aduga maangona crime tori ba mafam place of occurrence ta re madu phajana masakta patai tori ba midu gi mamming matha leipham phajana khanga de madu phajana hai batai aduga police na ma si victim che wang paung to ba police station na koi pu pu baya de koi gi chain friendly police station hai na police station khuring le madu da wa hanga da bani adu kari gumba angang dun madru sulang ning da tar di angang dun leibnu ngai jaga da bam pham mana hai wa hai ba de ikai che da ba hangoi che da ba mani hoi gara machi hoi gara andom chawe gara mama hoi gara adu gi mamang da ma loina hai ga da bani adu wa hang ba dar ka le aina police na police station pang ko bo ya de ma adri ma pickup to bu matam da su police ki uniform chet pa dun to bo ya de adu ga on the other hand accused hoi bdu angang du jibnan in conflict in law hai rania ano sidadi akari gum angang oem tar gade sei tran pan makha oem tar gade kano aran ba tor pemido adu ita adi adu su police na khaki shet patres na phave ade phijam shet patres phagani adu ma di jjb da juvenile justice board aina amalai adu da puthokani adu nga sai victim oi bangang nupim cha aduna sei tran pan makha re magana ma di child welfare committee da puthokani concern police na the district child protection unit na adu ga nehna ma amna logo duri ba child will conflict on law oi ba sei tran pan makha le ba angang oi ga na ma jjb da puthokani adu ga observation home da thang makan da ma gi case proceeding do sathagani aduga crime committee ba mi do sei tran pan gi mathak lan ba oi ga di ma special court box oda puthokani ma aduga police na ma puthokani aduga remand lok tha ba judicial custody lok ba ko pse aduga tawrani aduga mi thadok pa gi mong di ani nga sai mamang da ha gi duga pha ba gi mong thadok na ba gi ukil lang ba ko pse samana
1: matang da mung rak chaning se waja haujik ti digital age social media gi matam ne social media pai bada citizen amana kai kai taw gada ba taw roida ba aduga social media sizina ba matam sida naha sing sina khanta hauda ba degi natraga haujik jik sensitive oi ba situation sida emotion na hen ki bana asoi ba thaba kya ma taw ra gadi ekhoi gi cyber crime ga mari leina na kari kari kudong cha da ba sing theng lagani haibasi ma haibi
0: ಹಾಯ್ಸಕ್ಕೆ ಮಪ್ಪುಂಗೈನ ಸೈಬರ್ ಕ್ರೈಮ್ ಸಿದ ಕ್ರೈಮ್ ಸಿ ಮಖಲ್ ಖರ್ಲೈ ಕ್ರೈಮ್ ಸಿ ಕರಿ ಕರಿ ನೋಹಾಯ್ ಕಾಂದ ಇನ್ಫಾರ್ಮೇಶನ್ ಟೆಕ್ನಾಲಜಿ ಎ ಕಿ ಮತುಂಗ್ ಇನನೆ ಸೈಬರ್ ಕ್ರೈಮ್ ಕಾಯ್ನ ಲಾಯಿಸಿಕೊ ಅದನ ಮಾಸಿ ಕಂಪ್ಯೂಟರ್ ರಿಲೇಟೆಡ್ ಅಫೆನ್ಸ್ ನೇ ಅದುಗ ಮಸಿದ ಹ್ಯಾಕಿಂಗ್ ದೇ ಅನ್ಲೋಫುಲ್ ಎಸೆಸ್ ಟು ಪ್ರೊಟೆಕ್ಟೆಡ್ ಸಿಸ್ಟಮ್ ಅದಗಿ ಸೆನ್ಸಿಟಿವ್ ಡಾಟಾ ಕಮೆನ್ ಗಿ ಕೈಗಿ ಲೈಬ್ಸಿ ಮಸಿದ ಪ್ರೊಟೆಕ್ಟ್ ತೊಗೊಂಡ ತೋಬ ಅದಗಿ ಡೀಲ್ಸ್ ವಿತ್ ಪಬ್ಲಿಶಿಂಗ್ ಆರ್ ಟ್ರಾನ್ಸ್ಮಿಟಿಂಗ್ ಆಪ್ಷನ್ ಮೆಟೀರಿಯಲ್ ಇನ್ ಎಲೆಕ್ಟ್ರಾನಿಕ್ ಫಾರ್ಮ್ ಸಿ ತೋಬ ಅದಗಿ ಅಡ್ರೆಸ್ ಐಡೆಂಟಿಟಿ ಟ್ಯಾಪ್ ತೋಬ ಮೇಕಿಂಗ್ ಇಲಿಗಲ್ ಇಂಪರ್ಸನೇಟ್ ಸಮ್ವನ್ ಆನ್ಲೈನ್ ಅರೆ ಕನಗುಂಬಗಿ ಆರಗ ಅಂದಗ ತೋಬಾಯ್ ತಾರೆ ಅದರಿ ಚಿಟಿಂಗ್ ತೋಬ ಮೀಸಿ ಸಾರಗ ಕಂಪ್ಯೂಟರ್ ರಿಸೋರ್ಸಸ್ ಸಿಜನ್ ರಕ ಸ್ಮೈನ್ ತೋಬ ಸಿಂಗ್ಸಿ ತೋಗಲ್ಲಿ ಅದುಗ ಅಕೋಯಿಗಿ ಮಪ್ಪುಂಗೈನ ಅಸೈಗಿ ಕಂಪ್ಯೂಟರ್ ಗಿ ಟೆಂಪರಿಂಗ್ ತೋಬ ಸೋರ್ಸ್ ಆಫ್ ಡಾಕ್ಯುಮೆಂಟ್ ಕೈಕ ತೋಬುಸೆ ಮಸಿದಿ ಅಪ್ ಟು 3 ಇಯರ್ಸ್ ಫಾರ್ ವುದನ್ ದಿ ಫಿಪ್ ಅರಗ ಫೈನ್ ಸಿ 2 ಲಕ್ಸ್ ರೂಪೀಸ್ ಪೌಬ ವಿತ್ ಬೋಟ್ ಅದಿ ಸಹಿ ಹೋಮ್ ಸು ಜೆಲ್ಪಿ ಬಾ ಗಾ ನಿಮ್ ಸು ಫೈನ್ ಥಿಬಿ ಐಕ ಅದರಿ ಸೆಂಡಿಂಗ್ ಒಫೆನ್ಸಿವ್ ಮೆಸೇಜಸ್ ಹೈಕ ತಾರೆ ಥ್ರೂ ಕಮ್ಯುನಿಕೇಶನ್ ಸರ್ವಿಸ್ ದ ಕೈ ತೋರ್ಗನ್ ಪಿ ತಾರಗದಿ ಮದುಸು ಸಹಿ ಹೋಮ್ ಪೌಬ ಜೆಲ್ಪಿ ಐ ಫೈನ್ ಸು ಥಿಬಿ ಐ ಅದೇಗಿ ಕನಾಗುಂಬಂಬಗಿ ಪ್ರೈವೇಸಿ ಸೆ ಮಾನ ಬಯೋಲೇಷನ್ ತೋರಬ ಸಿಯಂ ತೋ ಇಂತೋ ಥೋಪ ಪೋನಿಕ ಸಿ ಸೇ ಓಂ ಬಾವ ಜೇ ಲೈ ಬೇ ಐ ಫೈನ್ ಚು ಲುಪ ಲಾಕ್ ಅನಿ ಫಾವ ಥಿ ಬೇ ಐ ಅದು ಸೇ ಓಂ ಸು ಜೇ ಲೈ ಬಾ ಲಾಕ್ ಅನಿ ಚು ಥಿ ಬಾ ಅನಿ ಮಕ್ ಪುನ ಪಿ ಬಸಿ ಐ ಅದೇಗಿ ಫ್ರೌಡ್ಲೆಂಟ್ ಪರ್ಪಸ್ ಗಿ ದ ಮಕ್ ತ ಮಾನ ಸಿಜಿನ ರಬ ಅದು ಇತ ಅರ್ಗದಿ ಸೇ ಅನಿ ಫಾವ ಜೇ ಲೈ ನಿ ಅದು ಕ ಫೈನ್ ಚು ತೋನಿ ಅದು ಕ ಅನಿ ಮಕ್ ತ ಪಿ ಬಸಿ ಐ ಅದು ಕ ಅಕೋಯಿ ಗಿ ಫೈನ್ ದೋ ಲುಪ ಲಾಕ್ ಮ ಫಾವ ತೋ ಬೇ ಐ ಕ ಅದು ಕ ಕನಾ ಗುಂಬಮ್ ನ ಕಿ ಅಬ್ಸೆನ್ಸ್ ದ ಎಲೆಕ್ಟ್ರಾನಿಕ್ ಫಾರ್ಮ್ ದ ಕಿ ಇನ್ಫಾರ್ಮೇಷನ್ ಪಿ ಥೋ ಪುತಾರಬ ಅದು ಇತ ಅರ್ಗದಿ ಮದು ಸು ಸಹಿ ತರ ಜನರಲ್ ಬೇ ಐಕ ಅದು ಫೈನ್ ಸಿ 2 ಲಕ್ಸ್ ಪಾವ ತೋಬೇ ಹೈರಬಸಿಂಗ್ಸಿ ಸೈಬರ್ ಕ್ರೈಮ್ ಗೆ ಮಪುಂಗ್ ಒಯ್ಬ ದಂಡಿ ಫಂಗ್ಬ ಸೆಕ್ಷನ್ ಸಿಂಗ್ದೊನೆ ಅದುಗ ಹೈರಬಸ್ ಸೈಬರ್ ಕ್ರೈಮ್ ಗೆ ತೋಬು ಸಿದ ಸೈಗೆ ಪ್ರೈವೇಸಿ ಗೆ ಅಫೆನ್ಸಿವ್ ಮೆಸೇಜಸ್ ಥಾಬದು ದನ್ನತನ ಮಾನಸ್ ಸೈಗೆ ನ್ಯೂಟ್ ಪಿಕ್ಚರ್ ಕೈ ಕಾಕ ಥಾಬ ಖೋಪಗ ಅಮುಕ್ ತೋ ಯಾಕ್ಸಿಲ ಅದಿ ಸೈಬರ್ ಕ್ರೈಮ್ ದು ಖತನತನ ಅಕೋಯ್ ಸೆಕ್ಷನ್ 15 ಗೆ ಪೋಕ್ಸೋ ಎಕ್ಸೋ ರಿಲೇಟ್ ತೋರೆ ano section 15 pokso x relate tor pakanda di mi dino khanni ba aidi sexual offenses ti am di tok di kai gino ai ni adu engon section 15 panch le ichi kari gino ka ina ekijino khan khanja ba matang ka yo ba adu ma keso sum music pending le yebo ko adu jana cyber crime si so yaing kai koina kana gumba ma gi mobile gi or computer gi password khangna na ba maram cha dana khangna ba hona biroi dobni mi gi so ai gi simingon da haido oi dobani aduga yam secure oiba passport thambi ga dabani maram cha dana ai gi imung manung da phawda ai gi kano se khangal loi do bane maram de mi dune di crime de torom ba ai sa ni crime commit tok da ba aduga atopana yem ba kan de di computer ri mapu dana mobile ri mapu dana to win lo bu du ni ba ko adu di investigation da bu di kono kono ba di kanan torno kana la me no mitu da du du kai du kono chegalak pa de phang bu si ai aduga phang da bi phang gi da na tho ga mi ma sa da kaim lan ja da na tan di phang gi si ai ana na sing sina cyber crime ma taw re ba kana gum ba mi min cha thi na na ba photo chamjin cha ji la ga bu oi ro facebook to wa wa ta phase da ba hai ro re kan lo adai di kana gum ba mi nude picture thagal u rain kan lo adu di ma mi du gi defamation gi oi ba adai karam physical relationship le tra su pokso tar pa ya ba adu gum ba ma ya ma le ba adu na yang kai di na ha sina mobile phone chi ji na bu kan da facebook to bu oi ro insta da bu oi ro adai gi whatsapp to bu oi ro any social media group ta pau ama de mi gi integrity show ka da ba mi gi thamo show ka da ba wa se am ta i roi do bana yang ga khangjin ba mi to ban thagal ba khangjin ba comment su yang ki pi roi do ne ba yang kai silent le bina khwai phai adu ga ai na kana ba ma in bhen na ma pu tho pa ma ta ma'am khangana na ba aduga aphabadadi yaayaba aduga phatabadadi amatta yaringe khutharoi dobani crime si thokragadi crime tho e haidana sarkar ge prosecution ge side ki kangbuna man tawrubu crime dos cyber crime ga read with pokso slaing khalo adugi la ibasing do crime do prosecution na proof tawr kane ba kaiguma proof tawnga magadi adugi dandi phangdoi ne ba proof tawbang amdraga na man defense da ngamhoraga na manan tho ani tabu tabu adugumba offense ma mayok na lei bdo kai mo police ki lamje lam ya orga police khan mere yawning ngai khalo ward member da sulep ngai khalo oza ama per khata ru khalai ngono post office ki kanum tawu ya usila ngalo ini thabam de yaro podo mai ki police verification la kan ma de affair si de chenai sima de smai tawi ha de mangon da phat pri ma amle de na ma offense mayok na raga de ma de smai le ba ma ki khan de na ba ki san su wa nge ba aduga ma amuk conviction ta raga de thabu aduga de supang phangaroi jai na ba aduga adu gumba conviction ta adrami de mukta adu gumba opportunity ma amle ba mang de de mukta eh ke samje na ba mi ase dum phat de na adu jana chen de na na ba ya ren ke adu gumba sing si da khut cha ya ba si ya ren ke tawri do bani ha de na ya mai tham jai
1: ndps ki matang de lecture raga ndps ek ase ki makha da nisha sing la loliba sizinariba putok pusin tawiba sina legal gi thongdagi kari kari khudong cha da ba sing chairak sing phangba yai haibasi masu haibi
0: ma gi lalola me commercial quantity oiba pot pura magana ma first offense to matam de sehi tara lupa lama fa wo fine aduga second offense or agri lupa lakh ani or pa sehi kun or pa de mathang de punchi chobo jlp ba khopa adum man offense on jen jen tawra gade du gumadu lakh to ine ba prosecution of beyond reasonable doubt praman tawra gade adu special law ndps kumba de small quantity commercial quantity hane re re adu small quantity de or de ma du bail do adum ngan na phang ba yare adu commercial quantity or gade thatrukti adum jail legal le adage amu intermediate commercial sunataba small sunataba adugumbo oiragadi thahum ko adumaina ka tawrga andui maruk tu belanum tharga lok thopai ya aduga mana defense na mage potu phaba matam de khona seize to bodagi adagi arrest to bodagi ma masa phaba de pot phaba de maduda niyom sumna pharam taragadi samna haibada drug puram ba nupa ama lambi da check tawre phare phama tamda ma bek ama ga loina ma se phare bek tu da phadur ba police tuna or narcotic drug affairs board na board so ade samrai phalna board so ko phare khal se phab kan da mai poroi ba pochinang chi chinglai aduna nang chi akoi source amade nang chi phari ni aduna check to da ba adre nang check to bosi civilian sing mamang to bo pambra mestre ke mamang to bo pambra gestar officer ami mamang to bo pambra haina hangane ba ang bose ai bose na oina pigani mangon da ko adu da accuse oider ba misina ai civilian sing mamang to bo pa me haire ba aduga civilian singi mamang da amuk phajana nithi jana ꯄꯣꯠꯇꯨ ꯐꯥꯗ꯭ꯔꯤꯉꯩꯗꯤ ꯍꯥꯡꯗꯣꯛꯇ꯭ꯔꯤꯉꯩꯗꯤ ꯕꯦꯒꯇꯨ ꯍꯥꯡꯕ ꯈꯣꯠꯄ ꯀꯩ ꯀꯥꯞ ꯊꯤꯕꯒꯨꯝꯕ ꯀꯩꯝ ꯇꯧꯗ꯭ꯔꯤꯉꯩꯗ ꯁꯤꯚꯤꯂꯤꯌꯟꯁꯤꯡ ꯂꯩꯔꯗꯤ ꯑꯗꯨꯒꯤ ꯃꯃꯥꯡꯗ ꯐꯖꯅ ꯇꯧꯒꯗꯕꯅꯦꯕ ꯃꯦꯁꯇꯔꯒꯤꯅ ꯃꯦꯁꯇꯔ ꯃꯃꯥꯡ ꯄꯣꯛꯄꯨꯔꯒ ꯇꯧꯗꯧꯅꯦꯕ ꯑꯗꯩꯗꯤ ꯒꯦꯁꯇꯔ ꯑꯣꯐꯤꯁꯥꯔꯒꯤ ꯒꯦꯁꯇꯔ ꯑꯣꯐꯤꯁꯥꯔꯒꯤ ꯃꯃꯥꯡꯗ ꯇꯧꯗꯣꯏꯅꯦꯕ ꯑꯗꯨ ꯄꯨꯝꯅꯃꯛꯇꯨ ꯅꯤꯌꯣꯝ ꯆꯨꯝꯅ ꯇꯧꯔꯒꯗꯤ ꯃꯥ ꯉꯁꯥꯏ ꯍꯥꯏꯔꯤꯕ ꯆꯍꯤ ꯇꯔꯥꯒꯤ ꯀꯨꯟꯒꯤ ꯖꯦꯜ ꯂꯩꯕꯗꯨ ꯂꯩꯗꯣꯏꯅꯦꯕ ꯑꯗꯨꯒ ꯃꯗꯨ ꯇ꯭ꯔꯥꯏꯌꯦꯜ ꯇꯧꯕ ꯃꯇꯝꯗ ꯄꯨꯂꯤꯁꯅ ꯍꯥꯟꯅ ꯐꯥꯕ ꯊꯤꯕꯒꯨꯝꯕ ꯂꯣꯏꯁꯤꯜꯂꯝꯃꯀꯥꯟꯗ ꯁꯤꯚꯤꯂꯤꯌꯟꯁꯤꯡꯗꯨ ꯆꯨꯝꯅꯒꯤ ꯂꯥꯛꯑꯒ ꯁꯣꯏ ꯇꯧꯍꯟꯕ ꯒꯦꯁꯇꯔ ꯑꯣꯐꯤꯁꯥꯔ ꯆꯨꯝꯅ ꯁꯣꯏ ꯇꯧꯕ ꯃꯇꯝ ꯑꯣꯏꯔꯝꯃꯗꯤ ꯁꯥꯈꯤ ꯖꯕꯥꯟ ꯂꯧꯕꯀꯥꯟꯗ ꯑꯣꯜꯔꯦꯗꯤ ꯄꯨꯂꯤꯁꯅ ꯐꯥꯕ